ಆಕಾಶವಾಣಿ ಹೈದರಾಬಾದ್ ಕೇಂದ್ರ ಮಧ್ಯಮ ತರಂಗ 406.5 ಮೀಟರ್ಗಳು 738 ಕಿಲೋಹರ್ಟ್ಸ್ಗಳಲ್ಲಿ ಹಾಗೂ ನಿಮ್ಮ ಮೊಬೈಲ್ನ ನ್ಯೂಸ್ ಆನ್ ಎಐಆರ್ ಈ ಆಪ್ನಲ್ಲಿ ಕೇಳುವಿರಿ ಕನ್ನಡ ಕಸ್ತೂರಿ. ಗುರುವಾರದ ಸುಮಧುರ ಕನ್ನಡ ಕಸ್ತೂರಿ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಪರಿಮಳ ಜೋಶಿಯ ಪ್ರೀತಿಯ ನಮಸ್ಕಾರಗಳು. ಬನ್ನಿ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಕೇಳೋಣ ಸಂದರ್ಶನ ಹಾಗೂ ಭಾವಗೀತೆಗಳು. ಸ್ನೇಹಿತರೆ, ಕಾಲ ಯಾರಿಗಾಗಿ ನಿಲ್ಲುವುದಿಲ್ಲ. ಇಂದು

0: ಮಗುವಾಗಿದ್ದವರು ನಾಳೆ ಯುವಕನಾಗುತ್ತಾರೆ, ನಡುವಯಸ್ಸಿನವರಾಗ್ತಾರೆ, ಹಿರಿಯರಾಗುತ್ತಾರೆ. ವಯಸ್ಸಿಗೆ ತಕ್ಕಂತೆ ಅಗತ್ಯತೆಗಳು ಪೂರೈಕೆ ಜರುಗುತ್ತವೆ. ಮಗುವಾಗಿದ್ದಾಗ ಪೋಷಕರ ಪಾತ್ರ ಬಹುದೊಡ್ಡದು, ಹಿರಿಯರಾದ ಮೇಲೆ ಮಕ್ಕಳ ಪಾತ್ರ ಬಹುದೊಡ್ಡದಾಗುತ್ತದೆ. ವಯೋಸಹಜವಾದ ಕೆಲವು ಸಮಸ್ಯೆಗಳು ಹಿರಿಯರಿಗೆ ಕಾಡುವುದು ಸಹಜ. ಅವುಗಳನ್ನು ಸಹಿಸಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡು ಯುವಕರಿಗೆ ಮಕ್ಕಳಿಗೆ ಮಾರ್ಗದರ್ಶಕರಾಗಿ ತಮ್ಮ ಅನುಭವದ ಪಾಠಗಳನ್ನು ತಿಳಿ ಹೇಳುತ್ತಾ ಮತ್ತೆ ಯೌವನವನ್ನು ಹುಟ್ಟು ಹಾಕಿಕೊಳ್ಳಬೇಕಾಗುತ್ತದೆ. ಅದಕ್ಕೆ ಹೇಳೋದು, ಶರೀರಕ್ಕೆ ಮುಪ್ಪು ಇದೆ, ಮನಸ್ಸಿಗೆ ಮತ್ತು ಆಲೋಚನೆಗಳಿಗೆ ಮುಪ್ಪು ಬರೋದಿಲ್ಲ, ಬರಬಾರದು ಕೂಡ ಎಂದು. ಇನ್ನು ಹಿರಿಯರು ನಮ್ಮ ಆಸ್ತಿ, ಆ ಆಸ್ತಿಯನ್ನು ಕಾಪಾಡಿಕೊಳ್ಳಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ ಅಲ್ವೇ? ಬನ್ನಿ ಈಗ ಕೇಳೋಣ, ನಾಳೆ ನಾವೆಲ್ಲ ಆಚರಿಸಿಕೊಳ್ಳುವ ಹಿರಿಯ ನಾಗರಿಕರ ದಿನದ ಅಂಗವಾಗಿ ಡಾಕ್ಟರ್ ಪ್ರಕಾಶ್ ಮಹಗಾಂವ್ಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶನ ನಡೆಸಿಕೊಡುತ್ತಿರುವವರು ಪರಿಮಳಾ ಜೋಶಿ. ಶ್ರೋತೃ ಮಿತ್ರರಿಗೆ ನಮಸ್ಕಾರ. ಸ್ನೇಹಿತರೆ, ಜೀವನದ ಅನುಭವಗಳೇ ಅವರ ಸಂಪತ್ತು, ಅವರ ಮಾತುಗಳಲ್ಲಿ ಬದುಕಿನ ಪಾಠಗಳಿವೆ, ಅವರ ನೆನಪುಗಳಲ್ಲಿ ನಮ್ಮ ಸಮಾಜದ ಇತಿಹಾಸ ಇದೆ. ಹಿರಿಯರು ನಮ್ಮ ಕುಟುಂಬದ ಆಧಾರ ಸ್ತಂಭಗಳು. ಅವರ ಅನುಭವ, ಜ್ಞಾನ ಮತ್ತು ಮಾರ್ಗದರ್ಶನ ನಮ್ಮೆಲ್ಲರಿಗೂ ಅಮೂಲ್ಯವಾದ ಸಂಪತ್ತು. ಹಿರಿಯ ನಾಗರಿಕರ ಕೊಡುಗೆಯನ್ನು ಗೌರವಿಸುವ ಹಾಗೂ ಅವರ ಹಕ್ಕುಗಳು, ಆರೋಗ್ಯ, ಸುರಕ್ಷತೆ ಮತ್ತು ಸಾಮಾಜಿಕ ಸ್ಥಾನಮಾನದ ಕುರಿತು ಜಾಗೃತಿ ಮೂಡಿಸುವ ದಿನ ಆಗಸ್ಟ್ 21 ಅಂದು ವಿಶ್ವ ಹಿರಿಯ ನಾಗರಿಕರ ದಿನ. ಹೀಗೆಂದು ನಾವೆಲ್ಲರೂ ಆಚರಿಸಿಕೊಳ್ತಾ ಇದ್ದೀವಿ. ಈ ವಿಶೇಷ ದಿನದ ಅಂಗವಾಗಿ ಹಿರಿಯರ ಬದುಕು, ಅವರ ಅನುಭವಗಳು ಮತ್ತು ಸಮಾಜದಲ್ಲಿ ಅವರ ಮಹತ್ವದ ಕುರಿತು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಿಕೊಳ್ಳೋಣ. ಇಂದು ನಮ್ಮ ಆಕಾಶವಾಣಿಯ ಸ್ಟುಡಿಯೋಸ್ಗೆ ಡಾಕ್ಟರ್ ಪ್ರಕಾಶ್ ಮಹಗಾಂವ್ಕರ್ ಅವರು ಬಂದಿದ್ದಾರೆ. ಅವರ ಜೊತೆಗೆ ನಾವು ಮಾತಾಡ್ತಾ ಅವರ ನೆನಪುಗಳ ಪುಟಗಳನ್ನು ತೆರೆಯೋಣ, ಹಾಗೆ ಅವರ ಅನುಭವದ ಮಾತುಗಳನ್ನು ಹಂಚಿಕೊಳ್ಳೋಣ, ಅವರ ಜೀವನ ಪ್ರಯಾಣದ ವಿಶೇಷತೆಗಳನ್ನು ತಿಳಿಯೋಣ. ಅವರು ಸಾಕಷ್ಟು ವೃತ್ತಿ ಜೀವನದಲ್ಲಿ ಸಾಧನೆಯನ್ನು ಮಾಡಿದವರು. ಬ್ಯಾಂಕ್ನಲ್ಲಿ ಅಲ್ಲದೆ ವರ್ಲ್ಡ್ ಬ್ಯಾಂಕ್ನಲ್ಲಿ ಸಿಇಒ ಆಗಿ ನಾಗಾರ್ಜುನ ಸಿಮೆಂಟ್ ಅಲ್ಲಿ ವೃತ್ತಿ ನಿರತರಾಗಿರುವವರು. ಅವರ ವೃತ್ತಿಯ ಬಗ್ಗೆ, ಅವರ ಜೀವನದ ಬಗ್ಗೆ ಅವರ ಮಾತುಗಳಲ್ಲೇ ಕೇಳಿ ತಿಳಿಯೋಣ. ಸರ್, ನಿಮಗೆ ಆಕಾಶವಾಣಿ ಸ್ಟುಡಿಯೋಸ್ಗೆ ಆತ್ಮೀಯ ಸ್ವಾಗತ. ಸರ್ ನಮಸ್ಕಾರ.
1: ನಮಸ್ಕಾರ.
0: ಸರ್, ತಾವು ತಮ್ಮ ಜೀವನದಲ್ಲಿ ನಡೆದು ಬಂದ ಹಾದಿಯಲ್ಲಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ, ನಿಮ್ಮ ಬಗ್ಗೆ ಒಂದೆರಡು ಮಾತುಗಳು ಸಂಕ್ಷಿಪ್ತವಾಗಿ.
1: ನಾನು ಕೆನರಾ ಬ್ಯಾಂಕ್ನಲ್ಲಿ 1972 ನಾನು ಸೇರಿಕೊಂಡೆ. ಆಸ್ ಪದವೀಧರ ಸೇರಿದ್ದೆ. ಬ್ಯಾಂಕ್ ಸೇರಿದ ಮೇಲೆ ಬ್ಯಾಂಕಿಂದು ಏನೇನು ಎಕ್ಸಾಮ್ಸ್ ಇದ್ದಾವೆಲ್ಲ ಪಾಸ್ ಮಾಡಿದೆ, MBA ಮಾಡಿದೆ, PhD ಮಾಡಿದೆ. ಒಂದು ಓದೋದೊಂದು ಹುಚ್ಚು. ಕ್ವಾಲಿಫಿಕೇಶನ್ ಗಳಿಸ್ಕೊಳ್ಳೋದು ಉದ್ದೇಶ ಜ್ಞಾನ ಪಡೆಯೋದು, ಆ ಜ್ಞಾನದಿಂದ ಬ್ಯಾಂಕಿಗೆ ಏನಾದರೂ ಲಾಭ ಆಗ್ತಾ ಇದ್ರೆ ಅದು ಮಾಡೋ ಅದೇ ಉದ್ದೇಶದಿಂದ ನಾನು ಇವೆಲ್ಲ ಕ್ವಾಲಿಫಿಕೇಶನ್ ನಾನು ತಗೊಂಡೆ. 36 ವರ್ಷ ಆಸ್ ಪ್ರೊಬೇಷನರ್ ಆಫೀಸರ್ ಸೇರಿ ಕೊನೆಗೆ ನಾನು DGM ಅಂತ VRS ತಗೊಂಡೆ 2008. ಆಮೇಲೆ 4 ವರ್ಷ ವರ್ಲ್ಡ್ ಬ್ಯಾಂಕ್, ಆಮೇಲೆ 2019 ನಾಗಾರ್ಜುನ ಸಿಮೆಂಟ್ನಲ್ಲಿ ನಾನು CEO ಅಂತ ಕೆಲಸ ಮಾಡಿದೆ. ಪ್ರಾಮುಖ್ಯವಾಗಿ ಹೈಡ್ರೋಪವರ್ ಡಿವಿಷನ್, ಅದಕ್ಕೆ ನಾನು CEO ಆಗಿದ್ದೆ. 5 ಪವರ್ ಪ್ರಾಜೆಕ್ಟ್ಸ್ ನಾವು ಅಲ್ಲಿ ಒರಿಸ್ಸಾದಲ್ಲಿ ನಾವು ಮಾಡಿದೆವು. ಸಾಧಾರಣ ಲಾಗತ್ತು 350 ಕೋಟಿವರೆಗೂ ನಾವು ಅಲ್ಲಿ ಲಾಗತ್ತು ಹಾಕಿ.
0: ಸರ್, ತುಂಬಾ ಚೆನ್ನಾಗಿದೆ ನಿಮ್ಮ ಜೀವನದ ಪ್ರಯಾಣ, ಮುಖ್ಯವಾಗಿ ವೃತ್ತಿ ಜೀವನ. ಸರ್, ಇವತ್ತು ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹಿರಿಯ ನಾಗರಿಕರ ದಿನದ ಬಗ್ಗೆ. ಇದರ ಉದ್ದೇಶ ಏನು ಅಂತ ನಿಮ್ಗೆ ಅನಿಸುತ್ತೆ? ಈ ದಿನವನ್ನು ನಾವು ಯಾಕೆ ಆಚರಿಸ್ಬೇಕು ಸರ್?
1: ಈಗ ನಾವು ನೋಡ್ತಾ ಇದ್ರೆ ಸ್ವಾತಂತ್ರ್ಯ ಪೂರ್ವ ನಮ್ಮ ದೇಶದಲ್ಲಿ ಭಾರತೀಯರ ವಯಸ್ಸು ಆವರೇಜ್, ಸರಾಸರಿ ಆವರೇಜ್ 35 ಕಮ್ಮಿ ಇತ್ತು. ಹಾಗಿದ್ದಾಗ ಅವಾಗ ಸೀನಿಯರ್ ಸಿಟಿಸನ್ ಅನ್ನೋ ಕಾನ್ಸೆಪ್ಟ್ ನಮ್ಮ ದೇಶದಲ್ಲಿ ಇದ್ದಿದ್ದಲ್ಲ. ಆದ್ರೆ ಅದೇ ಟೈಮ್ನಲ್ಲಿ, ಅದೇ ವೇಳೆಯಲ್ಲಿ ಪಾಶ್ಚಾತ್ಯ ದೇಶದಲ್ಲಿ ಹಿರಿಯ ನಾಗರಿಕರಿಗೆ ಸವಲತ್ತು ಕೊಡೋದು ಶುರು ಆಗ್ಬಿಟ್ಟಿದೆ. ಅವರು ಅದಕ್ಕಾಗಿ ಒಂದು ಆಂದೋಲನ ಮಾಡಿದ್ರು. ಈಗ ಅಲ್ಲೊಂದು ಸ್ಟೇಜಿಗೆ ಬಂದಲ್ಲಿ ಮುಟ್ಟಿದಲ್ಲಿ. ಈಗ ನಮ್ಮ ದೇಶದಲ್ಲಿ ಏನಾಗಿದೆ, ಸರಾಸರಿ ನಮ್ಮ ವಯಸ್ಸು 71 ಮುಟ್ಟಿದೆ. ಈಗ ಗತ 10 ನಾವು ಅಬ್ಸರ್ವ್ ಮಾಡಿದ್ರೆ 60 ಹೆಚ್ಚಿನ ನಾಗರಿಕರು ನಮ್ಮ ದೇಶದಲ್ಲಿ ಈಗ 40% ಮುಟ್ಬಿಟ್ಟಿದೆ. ಅವರಿಗೆ ಅವ್ರದೇ ಒಂದು ಧ್ವನಿ ಇದೆ, ಅವ್ರದೇ ಒಂದು ಅವಶ್ಯಕತೆ ಇದೆ. ಇದಕ್ಕೆ ಸರ್ಕಾರ ಸ್ಪಂದಿಸಬೇಕಂತ ಅವ್ರದ್ದು ಒಂದು ಉದ್ದೇಶ. ಪ್ರತಿಯೊಬ್ಬ ಹಿರಿಯ ನಾಗರಿಕನಿಗೆ 3 ಚಿಂತೆಗಳಿರುತ್ತೆ. ಆ 3 ಚಿಂತೆಗಳೇನಂದ್ರೆ, 1 ಆರ್ಥಿಕ ಸ್ವಾವಲಂಬನೆ, 2 ಒಂಟಿತನ ಅನುಭವಿಸೋದು, 3 ಆರೋಗ್ಯಕ್ಕೆ ಬೇಕಾದ ಉಪಚಾರಗಳು ಅವರಿಗೆ ಒಗ್ಗಿದ ದರದಲ್ಲಿ ಸಿಗುತ್ತದೆ. ಈ 3 ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತ ಅವರು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದಾರೆ. ಸರ್ಕಾರ ಅದಕ್ಕೆ ಸ್ಪಂದಿಸ್ತಾ ಇದೆ, ಕೆಲಸನೂ ಮಾಡ್ತಾ ಇದೆ ಸರ್ಕಾರ. ಈಗೇನಾಗಿದೆ, ಈಗ ನಾವು ಜಗತ್ತನ್ನ ನೋಡ್ತಾ ಇದ್ರೆ ಹಿರಿಯ ನಾಗರಿಕಲ್ಲಿ ಇರೋಂತ ಫೆಸಿಲಿಟಿಗಳು ನಮ್ಮ ದೇಶದಲ್ಲಿ ಇನ್ನೂ ಬಂದಿಲ್ಲ. ಅದು ಬರಲಿಕ್ಕೆ ಒಂದು ಸ್ವಲ್ಪ ನಮಗೆ ವೇಳೆ ಆಗ್ಬೋದೇನೋ ಗೊತ್ತಿಲ್ಲ. ಆದರೂ ಇನ್ನೂ ತುಂಬ ಮಾಡಲಿಕ್ಕಿದ್ದಾವೆ. ಹಿರಿಯ ನಾಗರಿಕರು ಅಷ್ಟು ಕಂಫರ್ಟಬಲ್ ಇಲ್ಲ ಅಂತಾನೆ ಹೇಳ್ಬೋದು ಪಾಶ್ಚಾತ್ಯ ದೇಶ ಲೆಕ್ಕ ಹಾಕಿದ್ರೆ. ಈಗ ಏಕೆ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ರೆ, ಅವರ ಕೊಡುಗೆಯನ್ನು ಸಮಾಜ ನೆನಪಿಸ್ಕೊಳ್ಳೇಬೇಕು. ನಾವಿಂದು ಅನುಭವಿಸುತ್ತಿರುವ ಅನೇಕ ಸೌಲಭ್ಯಗಳ

0: ಮುಂದೆ ಅವರ ಪರಿಶ್ರಮ ತ್ಯಾಗ ಜೀವನ ಪೂರ್ತಿ ಮಾಡಿದ ಕೊಡುಗೆಗಳಿದ್ದವು. ಹೀಗಾಗಿ ನಾವು ಅವರಿಗೆ ನೆನೆಸಿಕೊಳ್ಳಬೇಕು. ಹಿರಿಯ ನಾಗರಿಕರ ದಿನವನ್ನು ನಾವು ಆಚರಿಸಲೇಬೇಕು.
1: ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ನೀವು ಸರ್ಕಾರದ ಬಗ್ಗೆ ಮಾತಾಡಿದ್ರಿ, ಅಂದ್ರೆ ಸರ್ಕಾರ ಈಗ ಸಾಕಷ್ಟು ಸೌಲಭ್ಯಗಳು ಕೊಡ್ತಾ ಇವೆ, ನಾವು ಅದನ್ನೆಲ್ಲ ಸದುಪಯೋಗ ಮಾಡಿಕೊಳ್ತಾ ಇದ್ದೀವಿ ಅಂತ. ಒಂದು ಕುಟುಂಬದ ವಿಷಯಕ್ಕೆ ಬಂದಾಗ ಹಿರಿಯ ನಾಗರಿಕರ ಅಂದಿನ ಸ್ಥಾನಮಾನ ಇಂದಿನ ಸ್ಥಾನಮಾನ ಬಹಳಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇವೆ ಸರ್, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ?
0: ನೋಡಿ, ನಮ್ಮ ದೇಶದಲ್ಲಿ ಉದ್ಯೋಗ ಅನ್ನೋ ಏನು ಶಬ್ದ ಇದೆ ಅದು ಸಾಧಾರಣ ಬ್ರಿಟಿಷ್ ರಾಜ್ಯ ಬಂದ ಮೇಲೇನೆ ಒಂದು ಫಾರ್ಮಲ್ ಆಗಿ ಬಂತು. ಅದಕ್ಕಿಂತ ಮುಂಚೆ ಕುಟುಂಬದ ಎಲ್ಲ ಜನರು ತಮ್ಮದೇ ಒಂದು ಜಾಯಿಂಟ್ ಫ್ಯಾಮಿಲಿ ಅಂತ ಏನಿರ್ತೀವಿ ಅದರಲ್ಲೇ ಅವರು ಎಲ್ಲ ಕೂಡಿದ್ದೇ ಸಂಸಾರ ಮಾಡಿದವರು ಅವರು. ಈಗ ಇತ್ತೀಚೆಗೆ ತಂತ್ರಜ್ಞಾನ ಯಾವಾಗ ಅಭಿವೃದ್ಧಿ ಹೊಂದ್ಲಿಕ್ಕೆ ಶುರು ಆಯ್ತು ಹಾಗೆ ತಂತ್ರಜ್ಞಾನನು ಜನರ ಹತ್ರ ಜಾಸ್ತಿ ಆಗ್ಲಿಕ್ಕೆ ಆಯ್ತು. ಬೇರೆ ಬೇರೆ ದೇಶಗಳಿಗೆ ಜನರು ಹೋಗುವಂತ ಪರಿಸ್ಥಿತಿ ಬಂತು. ನಮ್ಮ ದೇಶದಲ್ಲಿ ಬೇರೆ ಬೇರೆ ಸಿಟಿಗಳಲ್ಲಿ ನಗರಗಳಲ್ಲಿ ಕೆಲಸ ಮಾಡೋ ಅವಕಾಶಗಳು ಸಿಕ್ಕು. ಹೀಗಾಗಿ ಜಾಯಿಂಟ್ ಫ್ಯಾಮಿಲಿ ಅನ್ನೋದು ಕಮ್ಮಿನೇ ಆಗ್ತಾ ಬಂತು. ಈಗ ಇಂಡಿವಿಜುವಲ್ ಫ್ಯಾಮಿಲಿನೇ ಆಗ್ಬಿಟ್ಟಿದ್ದೇವೆ. ಆಮೇಲೆ ಹಿರಿಯ ನಾಗರಿಕರಿಗೂ ಏನ್ ಅನಿಸ್ತಾ ಇದೆ, ಅವರು ಒಬ್ಬಂಟಿಗರಾಗ್ಬಿಟ್ಟಿದ್ದಾರೆ ಅಂತ ಅನಿಸ್ತದೆ. ಹೀಗಾಗಿ ಈ ಒಂದು ಮಾನಸಿಕ ಸಮಸ್ಯೆ ಅಂತೂ ಇದ್ದೇ ಇದೆ.
1: ಹಿರಿಯ ನಾಗರಿಕರನ್ನ ಕುಟುಂಬ ಸದಸ್ಯರಾಗಿ ನೋಡಲೇಬೇಕು, ಯಾಕಂದ್ರೆ ಅವರು ನಮ್ಮ ಮನೆಯ ಆಧಾರ ಸ್ತಂಭಗಳು ಅಂತ ಮುಂಚೆನೆ ಹೇಳಿದ್ದೀವಿ. ಆಮೇಲೆ ನಮ್ಮ ಮನೆಯ ವೃಕ್ಷದ ಬೇರುಗಳವರು. ಸಮಾಜದ ಜ್ಞಾನ ಸಂಪತ್ತಾಗಿ ನೋಡ್ಬೇಕಾ ಅಥವಾ ನಮ್ಮ ಮನೆಯ ಕುಟುಂಬದ ವೃಕ್ಷವಾಗಿ ಬೇರಾಗಿ ನಾವು ನೋಡ್ಬೇಕಾ? ಇವೆರಡೂ ಮುಖ್ಯ ಅಂತ ನೀವಂತೀರಾ?
0: ಖಂಡಿತವಾಗಿಯೂ ಅವರನ್ನ ಸಮಾಜದ ಜ್ಞಾನ ಸಂಪತ್ತಾಗೆ ನೋಡಬೇಕು. ಒಬ್ಬ ಹಿರಿಯ ವ್ಯಕ್ತಿ ಒಂದು ಜೀವಂತ ಗ್ರಂಥಾಲಯ ಇದ್ದಂಗೆ. ಅವರು ಓದಿದ ಪುಸ್ತಕಗಳಿಗಿಂತಲೂ ಅವರು ಬದುಕಿದ ಜೀವನವೇ ಒಂದು ದೊಡ್ಡ ಪಾಠ. ಅವರ ಅನುಭವ, ತಪ್ಪುಗಳು, ಯಶಸ್ಸುಗಳು, ಸಂಬಂಧಗಳ ಅರಿವು, ಸಂಕಷ್ಟಗಳು, ಎದುರಿಸಿದ ರೀತಿ ಇವೆಲ್ಲವೂ ಮುಂದಿನ ಪೀಳಿಗೆಗೆ ಮೂಲ್ಯ ಸಂಪತ್ತು. ಇಲ್ಲೊಂದು ಸುಭಾಷಿತ ಒಂದು ನಾನು ಹೇಳ್ತೇನೆ. ವೃದ್ಧ ಸೇವಾ ಅಭಿರತಸ್ಯ ನಿತ್ಯಂ ವೃದ್ಧೋ ಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯು ವಿದ್ಯಾ ಯಶೋ ಬಲಂ ಅಂತ. ಅಂದ್ರೆ ನಾವು ಹಿರಿಯರಿಗೆ ಸೇವೆ ಮಾಡೋದ್ರಿಂದ ನಾಲ್ಕು ತರದ ನಮ್ಗೆ ಅನುಕೂಲಗಳಾಗತ್ತಂತೆ, ನಮ್ಗೆ ಸಿಗತ್ತೆ. ದೇವ್ರು ನಮ್ಗೆ ಅದ್ರ ಅನುಗ್ರಹ ಮಾಡ್ತಾನೆ. ಯಾವ್ಯಾವು? ಆಯು, ಆಯುಷ್ ಜಾಸ್ತಿ ಆಗತ್ತೆ. ವಿದ್ಯಾ, ಜ್ಞಾನ, ಅದು ಜಾಸ್ತಿ ಆಗತ್ತೆ. ಯಶ ಅಂದ್ರೆ ನಾವು ಮಾಡೋ ಕೆಲಸದಲ್ಲೆಲ್ಲ ನಮ್ಗೆ ಯಶಸ್ಸು ಸಿಗತ್ತೆ. ಹಾಗೆ ಬಲಂ, ನಮ್ಗೆ ಶಕ್ತಿ ಬರುತ್ತೆ ಅಂತ ಸುಭಾಷಿತನೇ ಅದು ಯಾವಾಗಿಂದ ಹೇಳ್ಕೊಂಡು ಬಂದಿದೆ. ಹೀಗಾಗಿ ಹಿರಿಯರನ್ನ ಗೌರವಿಸಿ ಅವರ ಸೇವೆಯಲ್ಲಿ ತೊಡಗಲೇಬೇಕಂತ ನಮ್ಮ ಗ್ರಂಥಗಳು ಹೇಳ್ತವೆ. ನಮ್ಮ ಹಿರಿಯರು ಹೇಳಿದ್ದಾರೆ, ಅದನ್ನು ನಾವು ಮಾಡಲೇಬೇಕು.
1: ಸರ್, ನೀವು ಹೇಳಿದ್ರಿ ಹಿರಿಯರ ಮಾರ್ಗದರ್ಶನ ಮತ್ತು ಅವರ ಸೇವೆ ಮಾಡೋದ್ರಿಂದ ಯಶಸ್ಸು ಖಂಡಿತ ಅಂತ. ಆದ್ರೆ ಈಗ ವಾಸ್ತವ ಸಂಗತಿ, ಇಂದಿನ ಸಮಾಜದ ಪರಿಸ್ಥಿತಿ ನೋಡಿದಾಗ ಸ್ವಲ್ಪ ಅಲ್ಲಿ ಏರುಪೇರು ಕಾಣಿಸ್ತಾ ಇದೆ ಸರ್. ಗೌರವ ಆಗ್ಲಿ, ಸಮ್ಮಾನ ಆಗ್ಲಿ, ಅಥವಾ ಅವರ ಇರುವಿಕೆಯನ್ನ ಗುರುತಿಸುವುದಾಗ್ಲಿ ಕಂಡು ಬರ್ತಾ ಇಲ್ಲ ಅಂತ ಬಹಳಷ್ಟು ಜನ ಹಿರಿಯರೇ ಹೇಳುವುದು ಕೇಳಿದ್ದೇವೆ. ಅದಕ್ಕೆ ನಿಮ್ಮ ಸ್ಪಂದನೆ ಏನು?
0: ಇದೊಂದು ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಬರ್ನಿಂಗ್ ಇಶ್ಯೂ. ಮಕ್ಕಳುಗಳು ತಂದೆ ತಾಯಂದ್ರ ಮಾತು ಕೇಳ್ತಾ ಇಲ್ಲ. ಮಕ್ಕಳಲ್ಲಿ ಒಂದು ಭಾವನೆಯನ್ನು ಬಂದಿದೆ, ತಂದೆ ತಾಯಂದ್ರಿಗೆ ಏನು
1: ಗೊತ್ತಿಲ್ಲ,
0: ನಮಗೆ ಗೊತ್ತಿದ್ದಷ್ಟು ಅವ್ರಿಗೆ ಗೊತ್ತಿಲ್ಲ, ಅವರಿಗೆ ಏನು ತಿಳಿದಿಲ್ಲ, ಅವರಿಂದ ನಾವು ಕಲಿಯಂತ ಏನೂ ಇಲ್ಲ, ಅವರಿಂದ ನಮಗೆ ಏನು ಲಾಭ ಆಗೋದಿಲ್ಲ. ಈ ಒಂದು ಮನಸ್ಥಿತಿ ಮಕ್ಕಳಲ್ಲಿ ಬಂದಿದೆ, ಅದರಿಂದ ಕೆಲವು ಸಮಸ್ಯೆ ಆಗ್ತಾ ಇದೆ. ಆದ್ರೆ ಇದಕ್ಕೆ ಕಾರಣ ತಂದೆ ತಾಯಿ ಅಂದ್ರೆ ನಾವು ಅವ್ರಿಗೆ ಹೇಗೆ ಬೆಳೆಸಿರ್ತೀವಿ ಆ ಪ್ರಕಾರ ಅವ್ರು ಇರ್ತಾರೆ. ಈಗಂತೆ ಅಲ್ಲ, ಈ ಸಮಸ್ಯೆ ಇದು ಶತಮಾನಗಳಿಂದ ಬಂದಿದ್ದಾವೆ. ನೀವು ಸೊ ನನ್ನ ಪ್ರಕಾರ ಅಂತ ದೊಡ್ಡ ಪ್ರಾಬ್ಲಮ್ ಏನಿಲ್ಲ, ಸಮಸ್ಯೆ ಏನಿಲ್ಲ, ಸರಿ ಮಾಡಬಹುದು ಅಂತ ನನ್ಗೆ ಅನಿಸ್ತದೆ.
1: ಅಂದ್ರೆ ಮುಖ್ಯವಾಗಿ ಹಿರಿಯರೇ ಇದನ್ನ ತಿದ್ದಬೇಕು, ತಿದ್ದಿ ಸರಿಯಾದ ಮಾರ್ಗ ಮಕ್ಕಳಿಗೆ ತೋರಿಸಬೇಕು ಅಂತ ನೀವು ಅಂತೀರಾ ಸರ್?
0: ನಿಮ್ಗೊಂದು ಜೀವನದಲ್ಲೇ ನಡೆದಿದ್ದು ಒಂದು ಹೇಳ್ತೇನೆ. ಸಕ್ರಾಯನ್ ಪಟ್ಟಣ ಅಂತ ಒಂದು ಊರಿದೆ. ವೆಂಕಟಾಚಲ ಅವಧೂತರಂತರು ಒಬ್ಬ ಮಹಾತ್ಮರು ಇರ್ತಿದ್ರು. ಒಂದ್ಸಲ ಹೀಗೆ ಅವ್ರ ಹತ್ರ ಹೋಗಿದ್ದೆವು, ಒಂದು ನಾಲ್ಕೈದು ಜನ ಕೂಡಿ ಹೋಗಿದ್ದೆವು. ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು. ಅಷ್ಟೊತ್ತಿಗೆ ಅಲ್ಲೊಬ್ರು ಬಂದ್ರು, ಸಾಧಾರಣ 70 ವರ್ಷ ಆಗಿತ್ತು ಅವ್ರಿಗೆ, ಬಹಳ ತುಂಬಾ ದೊಡ್ಡ ಶಿಷ್ಯರು ಅವರು. ಕೇಳ್ತಾರೆ ವೆಂಕಟಾಚಲ್ರವ್ರು, ಏನ್ ಬಂದಿದ್ದಾರೆ ಅಂತ. ಅವ್ರಂತಾರೆ, ಗುರುಗಳೇ ಎಲ್ಲ ಚೆನ್ನಾಗಿದೆ, ಆದ್ರೆ ಕೆಲವು ಸಮಸ್ಯೆಗಳು ಬರ್ತಾ ಇದೆ, ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೆ. ಏನ್ ಸಮಸ್ಯೆ? ಹೇಳ್ತಾರೆ, ನನ್ನ ಹೆಂಡತಿಗೆ ಗತ 5-6 ವರ್ಷದಿಂದ ಮಂಡಿ ನೋವು ವಿಪರೀತ ಆಗಿದೆ. ಅಡಿಗೆ ಮನೆಯಲ್ಲಿ ನಿಂತು ಕೆಲಸ ಮಾಡಷ್ಟು ಅವರಿಗೆ ತ್ರಾಣ ಇಲ್ದಂಗಾಗಿದೆ. ಅದೇ ಅವ್ರು ಹಾಸಿಗೆ ಬಿಟ್ಟು ಹೇಳಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಇತ್ತೀಚೆಗೆ ನನಗೂ ಕೂಡ ಮಂಡಿ ನೋವು ಸ್ಟಾರ್ಟ್ ಆಗಿದೆ. ಇರೋ ಒಬ್ಬನೇ ಮಗ ಅಮೆರಿಕದಲ್ಲಿದ್ದಾನೆ, ಅವನಿಗೆ ನಮ್ಮ ದೇಶಕ್ಕೆ ವಾಪಸ್ ಬಾ ಅಂತಂದ್ರೆ ಅದು ಇದು ಕಾರಣಗಳು ಹೇಳ್ತಾ ಇದ್ದಾನೆ. ಅದಕ್ಕೆ ನೀವೇ ದೊಡ್ಡ ಮನಸ್ಸು ಮಾಡಿ ಏನೋ ಒಂದು ದಯ ಮಾಡಿ ನಮ್ಮ ಮೇಲೆ, ಅವನು ನಮ್ಮ ದೇಶಕ್ಕೆ ವಾಪಸ್ ಬರೋಂಗೆ ನಮ್ಮೊಟ್ಟಿಗೆ ಇರಾಗೆ ನೀವು ಏನಾದರೂ ಮಾಡಿ. ಅವ್ರು ಹೇಳ್ತಾರೆ, ನೋಡಿ ಸ್ವಾಮಿ, ನಿಮ್ಮ ಮಗ ಚಿಕ್ಕವನಿದ್ದಾಗ ಅವನಿಗೆ ಏನು ಹೇಳಿದ್ರಿ ನೀವು? ನೋಡು ಮಗನೇ, ನೀನು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು, ಇಂಜಿನಿಯರಿಂಗ್ ಓದಬೇಕು, ಇಂಜಿನಿಯರಿಂಗ್ ಹೋದ್ಮೇಲೆ ಅಮೆರಿಕಾಗೆ ಹೋಗ್ಬೇಕು, ಅಲ್ಲಿ ಒಂದು ದೊಡ್ಡ ಕೆಲಸ ಮಾಡಬೇಕು, ಕೈ ತುಂಬಿ ಸಂಬಳ ತಗೊಳ್ಬೇಕು.

0: ಮಾಡಬೇಕು, ದೊಡ್ಡ ಮನೆ ಕಟ್ಕೋಬೇಕು, ಸುಖವಾಗಿರ್ಬೇಕು. ನಮ್ಮ ಚಿಂತೆ ಬಿಟ್ಬಿಡು, ನಾನು ನಿನ್ನ ತಾಯಿ ನಾವಿರ್ತೀವಿ ಸುಖವಾಗಿರ್ತೀವಿ, ನೀ ಚಿಂತೆ ಮಾಡು ನಮ್ಮ ಬಗ್ಗೆ. ತಪ್ಪು ನಿಂದೆ ಅಲ್ವಾ? ನೀನು ಅವಾಗಲೇ ಆತನಿಗೆ ನೋಡಪ್ಪ ಮಗು ಚೆನ್ನಾಗಿ ಓದು, ಇಂಜಿನಿಯರಿಂಗ್ ಆಗು, ಆದ್ರೆ ಎಲ್ಲರೂ ಒಟ್ಟಿಗೆ ಇಲ್ಲೇ ಇಲ್ಲೇ ಇರ್ತಿದ್ದ ಅವನು, ನನ್ನ ಕಡೆಯಿಂದ ಏನು ಸಾಧ್ಯ ಇಲ್ಲ, ನೀನು ಹೋಗು ಅಂತ. ಇಲ್ಲಿ ಅರ್ಥ ಆಗೋದೇನಂತಂದ್ರೆ, ನಾವು ತಂದೆ ತಾಯಿಗಳಾಗಿ ಮುಂದೆ ಬರೋ ಸಮಸ್ಯೆ ಈಗ ಏನಾಗತ್ತೆ ಇವೆಲ್ಲ ಆಲೋಚನೆ ಮಾಡಿಕೊಂಡೆ ನಮ್ಮ ಮಕ್ಕಳಿಗೆ ನಾವು ಉಪದೇಶ ಮಾಡಬೇಕು.
1: ಮೂರ್ತಿನ ಕಡಿಬೇಕಾದ್ರೆ ಅದು ನಮ್ಮ ಕೈಯಲ್ಲೇ ಇದೆ. ನಾವು ಮಕ್ಕಳನ್ನ ಹೇಗೆ ಬೆಳೆಸ್ತೀವಿ, ನಾವು ಏನ್ ಹೇಳ್ಕೊಡ್ತೀವಿ ಅದೇ ಮತ್ತೆ ಮರವಾಗಿ ಬೆಳೆಯುತ್ತೆ, ಹೆಮ್ಮರವಾಗತ್ತೆ. ನಾವು ಅದು ಅವಾಗ ಬಗ್ಗಿಸ್ತೀವಿ ಅಂದ್ರೆ ಮಾತ್ರ ಅದು ಬಗ್ಗಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಸರಿ, ಈಗ ಒಂದು ಕಾಲ ಇತ್ತು ಸರ್, ಅಜ್ಜಿ ಮೊಮ್ಮಕ್ಕಳು ತಾತಂದ್ರು ತುಂಬಾ ಕುಟುಂಬ ನೀವು ಹೇಳಿದ್ರಿ, ಅವಾಗ ಅಜ್ಜಿ ತಾತಂದ್ರಿಗೆ ತುಂಬಾ ಸಂತೋಷದ ಸಮಯ, ಸುತ್ತಮುತ್ತ ಮೊಮ್ಮಕ್ಕಳನ್ನ ಕುಡಿಸ್ಕೊಂಡು ಕತೆ ಹೇಳ್ತಾ ಇದ್ರು. ಈಗ ಪರಿಸ್ಥಿತಿ ಬದಲಾಗಿದೆ, ಎಲ್ಲಿ ನೋಡಿದ್ರು ಟಿವಿ, ಲ್ಯಾಪ್ಟಾಪ್, ಇಂಟರ್ನೆಟ್, ಮೊಬೈಲ್ ಇವೆಲ್ಲ ಮಾಧ್ಯಮಗಳ ಸುತ್ತಮುತ್ತು ವರೆದಿರುವಿಕೆಯಿಂದ ಜನಜೀವನ ಮತ್ತೆ ಸಂಬಂಧಗಳ ನಡುವೆ ಬಿರುಕು ಬರ್ತಾ ಇದೆ ಸರ್. ಹೀಗಾಗಿ ಇವು ನಿಮ್ಮ ಮೇಲೆ ಯಾವ ತರದ ಪ್ರಭಾವ ಬೀರ್ತಾ ಇವೆ ಅಂತ ಅನಿಸುತ್ತೆ?
0: ನೀವು ಅಂದ್ರೆ ಹಿಂದೆ ತಾತ ಅಜ್ಜಿ ಅಂದ್ರು ಮೊಮ್ಮಕ್ಕಳಿಗೆ ಕತೆ ಹೇಳೋದು, ಆ ಪರಂಪರೆ ಇನ್ನೂ ಕಮ್ಮಿ ಏನಾಗಿಲ್ಲ, ಆದ್ರೆ ನಾವು ಹೇಳೋ ರೀತಿ ಅದು ಬದಲಾಗಿಲ್ಲ. ಅವ್ರಿಗೆ ಗೊತ್ತಾಗೋ ಭಾಷೆಯಲ್ಲಿ, ಅವ್ರಿಗೆ ಗೊತ್ತಾಗೋ ರೀತಿಯಲ್ಲೇ ನಾವು ಹೇಳಬೇಕು. ಅವ್ರಿಗೆ ಹೇಗೆ ಗೊತ್ತಾಗತ್ತೆ, ಒಂದು ಮೊಬೈಲ್ ಹಿಡ್ಕೊಂಡು ಆ ಮೊಬೈಲ್ನಲ್ಲಿ ಏನು ಇಮೇಜಸ್ ಬರುತ್ತೆ ಅದನ್ನು ಹೇಳ್ಕೊಂಡು, ಈಗ ಅವರಿಗೊಂದು ಆಡಿಯೋ ವಿಜುವಲ್ ಎರಡು ಇದ್ರೆ ಅವರಿಗೆ ಅಲ್ಲಿ ಅದರಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಆಮೇಲೆ ಜಾಸ್ತಿನೂ ಹೇಳಬಾರ್ದು, ಯಾಕಂದ್ರೆ ಈಗಿರೋ ಮಕ್ಕಳಿಗೆ ಅವ್ರದೇ ಒಂದು ಶೈಕ್ಷಣಿಕ ಪ್ರೆಷರ್ಗಳು ಅವು ತುಂಬಾ ಇರುತ್ತವೆ. ಅವ್ರದ್ದು ಹೋಮ್ವರ್ಕು, ಅವ್ರದ್ದು ಪಡೋ ಕಷ್ಟಗಳು ಅವ್ರು ನೋಡ್ತಾ ಇದ್ರೆ ನಮಗೆ ಒಂಥರ ಇದಾಗತ್ತೆ. ಟೈಮ್ ಸಿಕ್ಕಾಗ, ವೇಳೆ ಸಿಕ್ಕಾಗ ಅವರೊಟ್ಟಿಗೆ ಒಂದಿಷ್ಟು ಮಾತಾಡಿದ್ರೆ ಅವ್ರು ನಮ್ಮ ಮಾತು ಕೇಳ್ತಾರೆ ಅವರು. ಇದು ನಂದು ಸ್ವಂತ ಅನುಭವ
1: ಸರ್. ಇಂದಿನ ವೇಗವಾದಂತಹ ಜೀವನ ಶೈಲಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್?
0: ಈಗ ನೋಡಿ, ನಮ್ಮ ಹಿಂದೆಂದು ಶೈಲಿ ನೋಡ್ತಾ ಇದ್ರೆ ಸಾಧಾರಣ ಸ್ಪೀಡ್ನಲ್ಲಿ ನಾವು ಕೆಲಸ ಮಾಡ್ತಿದ್ದೆವು, ಯಾರು ನಮ್ಮ ಮೇಲೆ ಪ್ರೆಷರ್ ಹಾಕ್ತಿದ್ದೆ. ಈಗ ಪ್ರತಿಯೊಂದು ಇನ್ಸ್ಟೆಂಟ್ ಆಗಿದೆ, ನೀವು ಇಲ್ಲಿ ಹಿಂಗೆ ಆರ್ಡರ್ ಮಾಡಿ 5 ನಿಮಿಷದಲ್ಲಿ
1: ತಕ್ಷಣ
0: ಬರುತ್ತೆ. ಅದು ವೇಗ ಅದರಲ್ಲಿ ಅದೇನು ಕೆಟ್ಟದೇನಲ್ಲ ಅದು, ಆದ್ರೆ ವೇಗದ ಹಿಂದೆ ಓಡುತ್ತಾ ಜೀವನವನ್ನ ಕಳ್ಕೊಳ್ಬಾರ್ದು. ಇವತ್ತಿನ ಜೀವನದಲ್ಲಿ ಪರಸ್ಪರ ಮಾತಾಡಲು ಸಮಯ ಕಡಿಮೆ
1: ಆಗಿದೆ.
0: ಚಾರ್ಲ್ಸ್ ಡಿಕನ್ಸ್ ಹೇಳಿದ್ದು, ಜೀವನ ಒಂದು ಓಟವಲ್ಲ, ಅದು ಒಂದು ಪ್ರಯಾಣ.
1: ತುಂಬಾ ಚೆನ್ನಾಗಿ ಹೇಳಿದ್ರು ಸರ್. ಯುವ ಜನತೆಗೆ, ಇಂದಿನ ಯುವ ಪೀಳಿಗೆಗೆ ನೀವು ಹೇಳುವ ಒಂದು ಕಿವಿ ಮಾತು
0: ತುಂಬಾ ಇದ್ದಾವೆ ಹೇಳೋದು. ಅವ್ರಿಗೆ ನಾನು ಹೇಳೋದೇನಂದ್ರೆ, ಯಾರು ಖಾಯಂಆಗಿ ಯುವಕರಾಗಿರೋದಿಲ್ಲ, ಒಂದಲ್ಲ ಒಂದಿನ ಅವರು ಮುದುಕರಾಗಲೇಬೇಕು, ಹಿರಿಯರಾಗಲೇಬೇಕು. ಅದಕ್ಕೆ ಅವ್ರಿಗೆ ನಾನು ಹೇಳೋದು, ಮುಂದೆ ಬರೋ ದಿನಗಳಿಗೆ ನೋಡಿಕೊಂಡು ಈಗಲೇ ನೀವು ನಿಮ್ಮ ಆರ್ಥಿಕ ಭದ್ರತೆಯನ್ನು ಮತ್ತು ಆರೋಗ್ಯ ಅದನ್ನು ನೀವು ಕಾಪಾಡ್ಕೊಳ್ಳಿ. ಗೀತಾದಲ್ಲಿ ಒಂದು ಶ್ಲೋಕ ಇದೆ, ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಕರ್ಮ ಚೇಷ್ಟಸು. ನಾವು ಮಾಡೋದು ಪ್ರತಿಯೊಂದು ಕೆಲಸ, ಊಟ ಮಾಡೋದು, ತಿರುಗಾಡೋದು, ನಾವು ಮಾಡೋ ಕೆಲಸ ಪ್ರತಿಯೊಂದರಲ್ಲೂ ಒಂದು ಸಂಯಮ ಇರಬೇಕು ಅಂತ ದೇವರು ಹೇಳ್ತಾನೆ. ನಿಮ್ಮ ಕನಸುಗಳನ್ನು ನೀವು ಬೆನ್ನಟ್ರಿ, ನೀವು ಅದ್ರ ಹಿಂದೆ ಹೋಗ್ರಿ, ಆದರೆ ನಿಮ್ಮನ್ನು ರೂಪಿಸಿದ ಜನರನ್ನ ನೀವು ಮರಿಬೇಡ. ಯಶಸ್ಸು ಗಳಿಸೋದು ಮುಖ್ಯ, ಆದರೆ ಅದನ್ನ ಹಂಚಿಕೊಳ್ಳಲು ಕುಟುಂಬ ಸ್ನೇಹಿತರನ್ನು ಕಳೆದುಕೊಳ್ಬೇಡ. ಹಣ ಸಂಪಾದಿಸಿ, ಜ್ಞಾನ ಸಂಪಾದಿಸಿ, ಆದರೆ ಅದಕ್ಕಿಂತ ಮುಖ್ಯವಾಗಿ ಒಳ್ಳೆ ಮನುಷ್ಯರಾಗ್ರಿ. ಇನ್ನೊಂದು ವಿಷಯ ನಿಮ್ಗೆ ನಾನು ಹೇಳಬೇಕಾಗಿದೆ. ಸಾಧಾರಣ ಈಗ ಒಂದು 10 ವರ್ಷದಿಂದ ಒಂದು ರೆಸೊಲ್ಯೂಷನ್ ಇಟ್ಕೊಂಡಿದ್ದೇನೆ. ರೆಸೊಲ್ಯೂಷನ್ ಅಂದರೆ ಸಂಕಲ್ಪ. ಪ್ರತಿ ವರ್ಷ ಒಂದು ಹೊಸ ಪುಸ್ತಕವನ್ನು ಓದಲೇಬೇಕು, ಒಂದು ಹೊಸ ಊರನ್ನ
1: ನೋಡಲೇಬೇಕು
0: ನೋಡದೇ ಇರೋಂಥ ಊರು. ಇನ್ನೊಂದು ಮುಖ್ಯ ಏನಂದ್ರೆ, ಒಬ್ಬ ಹೊಸ ಗೆಳೆಯನ್ನು ಸಂಪಾದಿಸಬೇಕು. ಈ 3 ರೆಸೊಲ್ಯೂಷನ್ ಇದರಿಂದ ಏನಾಗುತ್ತೆ, ನಮಗೆ ಹೊಸ ಗೆಳೆ ಬಂದ್ರೆ ಅವಂದು ಏನೇನು ಅಭಿರುಚಿಗಳಿದ್ದಾವೆ ಅವನ್ನ ನಾವು ಅಳವಡಿಸ್ಕೊಳ್ಬಹುದು. ಓದೋದು, ಬರೆಯೋದು, ಸಂಗೀತ, ಪ್ರವಾಸ, ಆದರೆ ಸಾಮೂಹಿಕ ಸೇವೆ, ಸೋಷಿಯಲ್ ಸರ್ವಿಸ್, ನೀವು ನಿಮ್ಮಷ್ಟಕ್ಕೆ ಬಿಸಿಯಾಗಿ ಇಡೋ ಒಂದು ಪ್ರೋಗ್ರಾಮ್ ಇಟ್ಕೊಳ್ಬೇಕು. ದಿನದಲ್ಲಿ ಒಂದು 2-3 ಗಂಟೆ ಆದರೂ ಕೆಲಸ ಮಾಡ್ತಾ ಇದ್ರೆ ಅವರು ಸಕ್ರಿಯವಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ, ಅವ್ರದ್ದು ಮಾನಸಿಕ ಸಮತೋಲನ ಸರಿಯಾಗಿರುತ್ತೆ, ಅವ್ರಿಗೆ ಯಾವ ಸಮಸ್ಯೆನೂ ಇರೋದಿಲ್ಲ.
1: ಸರ್, ನಿಮ್ಮ ಜೀವನದ ಒಂದು ಅಮೂಲ್ಯ ನೆನಪು ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳ್ರಿ ಸರ್.
0: ನಿಮ್ಗೆ ನಾನು ಒಂದು ಉದಾಹರಣೆ ಹೇಳ್ತೇನೆ. ಏನೋ ಒಂದು ಚಿಕ್ಕದನಿಸ್ತದೆ, ಆದರೆ ಅದು ಕಂಪ್ನಿಯಲ್ಲಿ ನಾನಿದ್ದಾಗ ಕೆಲವು ನಮ್ಮದು ಪ್ರೊಜೆಕ್ಟ್ಸ್ ಇದ್ದವು. ಪ್ರೊಜೆಕ್ಟ್ಸ್ ಇದ್ದಾಗ ಆ ಪ್ರೊಜೆಕ್ಟ್ ಅಪ್ರೂವಲ್ ಆಗಲಿಕ್ಕೆ ಕೆಲವರು ಕೈ ಬಿಸಿ ಮಾಡೋದು ಅನಿವಾರ್ಯ ಇತ್ತು. ಸೊ ನಮ್ಮದು ಫಸ್ಟ್ ಪ್ರೊಜೆಕ್ಟ್ ಅಪ್ರೂವಲ್ ಆದಾಗ ಅಲ್ಲಿ ಅವರು ಒಂದಿಷ್ಟು ದುಡ್ಡು ಕೇಳಿದ್ರು, ಸಖತ್ತಾಗೈತೆ ಅಮೌಂಟ್ ಕೇಳಿ. ನಾನು ನಮ್ಮ MD ಚೇರ್ಮನ್ಗೆ ಹೇಳಿದೆ, ಇಷ್ಟು ಕೇಳ್ತಾ ಇದ್ದಾರೆ, ಅದು ಕೊಟ್ಟರೆ ಕೆಲಸ ಆಗುತ್ತೆ, ನೀವು ನನ್ನೊಟ್ಟಿಗೆ

0: ಬನ್ನಿ, ಇಬ್ಬರು ಹೋಗ್ಕೊಟ್ಟು ಬಂದ್ಬಿಡೋಣ. ಅವರಂದರು ಡಾಕ್ಟರ್ ಪ್ರಕಾಶ್ ಇಲ್ಲ, ನೀವೇ ಮಾಡಿ ಇದು, ನಾನು ಬರೋದಿಲ್ಲ. ಆಮೇಲೆ ನಾನು ಅವ್ರಿಗೆ ಅಂದೆ, ನಾನು ಮಾಡ್ತೇನೆ ಅದನ್ನು, ನಂಗೆ ಚಿಂತೆ ಇಲ್ಲ, ಆದರೆ ನಿಮಗೇನು ಗ್ಯಾರಂಟಿ? ಅವರು ಒಂದು 20 ಲಕ್ಷ ಕೇಳಿದ್ದಾರೆ ಅನ್ಕೊಳ್ಳಿ, 20ರಲ್ಲಿ ನಾನು ಅವ್ರಿಗೆ 10 ಕೊಟ್ಟು 10 ನಾನೇ ಇಟ್ಕೋಬೋದಲ್ಲ ಅಂದರೆ ಅವರು ನಕ್ರು. ನೀವು 10 ಇಟ್ಕೊಂಡ್ರೆ ಅದು ನಿಮ್ಮ ಕರ್ಮ ಅಂತಂದ್ರು. ಅದು ಹೇಗೆ ಅಂತಂದರೆ, ಈ ಅನುಭವ ಏನಿದೆಯಲ್ಲ ನೆನಪು, ಬಹಳಷ್ಟು ಕಡೆ ನಾನು ಅದನ್ನು ಉಪಯೋಗಿಸ್ತಾ ಇದ್ದೇನೆ. ಯಾರೋ ನನಗೆ ತುಂಬ, ನಾನು ಅವ್ರಿಗೆ ಸಹಾಯ ಮಾಡಿದ್ದೀನಿ, ನಮ್ಮ ಕುಟುಂಬ ಅವ್ರಿಗೆ ಸಹಾಯ ಮಾಡಿದೆ, ಆದರೆ ನಮಗೆ ಅವರು ನೆನೆಸ್ತಾ ಇಲ್ಲ, ನಮ್ಗೆ ನಮಸ್ಕಾರ ಮಾಡ್ತಾ ಇಲ್ಲ. ಹೀಗೆ ಬಂದಾಗ ಒಂದೇ ಮಾತಾಡ್ತೇನೆ, ಅದು ಅವನ ಕರ್ಮ.
1: ಬಹಳ ಸೂಕ್ಷ್ಮವಾಗಿ ಒಂದೇ ಸಾಲಿನಲ್ಲಿ ಅದು ಹೇಳ್ಬಿಟ್ರಿ.
0: ನಾಟೋರಿಗೆ ನಾಟತ್ತದು
1: ನಾಟತ್ತೆ ಸರ್. ಒಟ್ಟಾರೆಯಾಗಿ ಈಗಿನ ಜನರೇಷನ್ಗೆ, ಈಗಿನ ಪೀಳಿಗೆಗೆ ಹಿರಿಯರಾಗಿ ಈ ದಿನ ನೀವು ಏನು ಹೇಳ ಬಯಸ್ತೀರಿ ಸರ್?
0: ಇದರಲ್ಲಿ ಒಂದೇನಂದರೆ, ನಮ್ಮ ದೇಶದಲ್ಲಿ ಈಗ ಒಂದು ಚಾಲ್ತಿ ಇದೆ, ಒಳ್ಳೆ ಚಾಲ್ತಿ ಅಲ್ಲ, ಚಲ್ತಾ ಹೇ ಧೋರಣೆ. ನಾನು ಈಗಿನ ಯುವ ಪೀಳಿಗೆಗೆ ಹೇಳೋದೇನಂತಂದರೆ, ನೀವು ಮಾಡೋ ಕೆಲಸದಲ್ಲಿ ಅತ್ಯಂತ ನಿಪುಣತೆಯನ್ನು ನೀವು ಪಡೀರಿ. ಯು ಬಿಕಮ್ ಎಕ್ಸ್ಪರ್ಟ್ ಇನ್ ಯುವರ್ ಜಾಬ್. ಇಫ್ ಯು ಆರ್ ಎ ಡಾಕ್ಟರ್, ಟ್ರೈ ಟು ಬಿ ದ ಬೆಸ್ಟ್ ಡಾಕ್ಟರ್. ಇಫ್ ಯು ಆರ್ ಎನ್ ಇಂಜಿನಿಯರ್, ಯು ಟ್ರೈ ಟು ಬಿ ದ ಬೆಸ್ಟ್ ಇಂಜಿನಿಯರ್. ಯಾವುದಾದ್ರೂ ಪ್ರಾಡಕ್ಟ್ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರೆ ಆ ಪ್ರಾಡಕ್ಟ್ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ಇರಬೇಕಂತ ಆ ಲೆಕ್ಕದಲ್ಲಿ ಮಾಡಿ. ಸರ್ವಿಸ್ ನೀವು ಯಾರಿಗಾದರೂ ಕೊಡ್ತಾ ಇದ್ರೆ ಬೆಸ್ಟ್ ಸರ್ವಿಸ್. ಹೀಗೆ ಪ್ರತಿಯೊಂದು ಫೀಲ್ಡ್ನಲ್ಲೂ, ಇಫ್ ಯು ಆರ್ ಎ ಟೀಚರ್, ಯು ಶುಡ್ ಬಿ ದ ಬೆಸ್ಟ್ ಟೀಚರ್. ಹೀಗೆ ಪ್ರತಿಯೊಂದು ಫೀಲ್ಡ್ನಲ್ಲಿ ನಿಪುಣತೆ ಅನ್ನೋದು ಹೆಚ್ಚಾಗಬೇಕು. ಅವಾಗಲೇ ನಮ್ಮ ದೇಶ, ನಮ್ಮ ಪ್ರಧಾನಿಯವರು ಏನು ಹೇಳ್ತಾ ಇದ್ದಾರೆ, ಸರ್ವಶ್ರೇಷ್ಠ
1: ಭಾರತ್
0: ಅಮಾರ ದೇಶ್, ಶ್ರೇಷ್ಠ ಭಾರತ್ ಅಮಾರ ಭಾರತ್ ಅಂತ ಹೇಳ್ತಾರೆ. ಆ ಕನಸು ನನಸಾಗೋದು ಪ್ರತಿಯೊಬ್ಬರು ಅದೇ ರೀತಿಯಲ್ಲಿ ಆಲೋಚನೆ
1: ನಡ್ಕೊಂಡಾಗ ಮಾತ್ರ. ತುಂಬಾ ವಿಷಯಗಳನ್ನ ನೀವು, ನಿಮ್ಮ ಜೀವನದ ಪಾಠಗಳನ್ನ, ನಿಮ್ಮ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ. ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಆಕಾಶವಾಣಿ ಸ್ಟುಡಿಯೋಸ್ಗೆ ಬಂದು ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ.
0: ನಾನು ನಿಮ್ಗೆ ಧನ್ಯವಾದ ಅರ್ಪಿಸ್ತೇನೆ, ಈ ಒಂದು ನನಗೆ ಅವಕಾಶ ನೀವು ಮಾಡಿಕೊಟ್ಟಿದ್ದೀರಿ. ಜನರಿಗೆ ಎಲ್ಲ ರೀತಿಯಿಂದ ಕಲ್ಯಾಣವಾಗಲಿ, ಹಿರಿಯ ನಾಗರಿಕರು ಸುಖವಾಗಿ ಬದುಕಲಿ ಅಂತ ಹಾರೈಸ್ತಾ ಎಲ್ರಿಗೂ ನಮಸ್ಕಾರ ಹೇಳ್ತೇನೆ. ಧನ್ಯವಾದ.
1: ಇದುವರೆಗೆ ಹಿರಿಯ ನಾಗರಿಕರ ದಿನದ ಅಂಗವಾಗಿ ಡಾಕ್ಟರ್ ಪ್ರಕಾಶ್ ಮಹಗಾಂವ್ಕರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಪರಿಮಳಾ ಜೋಶಿ. ಇದು ಆಕಾಶವಾಣಿ ಹೈದರಾಬಾದ್ ಬಾನುಲಿ ಕೇಂದ್ರದ ಕೊಡುಗೆ. ಈಗ ಕೇಳೋಣ ಭಾವಗೀತೆಗಳು. ತನವು ನಿನ್ನದು ಮನವು ನಿನ್ನದು, ಕುವೆಂಪು ಅವರ ರಚನೆ, ಮೈಸೂರು ಅನಂತಸ್ವಾಮಿ ಅವರ ಕಂಠದಲ್ಲಿ.

ಈಗ ಕೇಳಿ ಮತ್ತೊಂದು ಭಾವಗೀತೆ. ಬಿಕೆ ಸುಮಿತ್ರಾ ಅವರ ಕಂಠದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರ ರಚನೆ ಬಿಸಿಲ ಕುದುರೆಯ ನೇರಿ ಹೋದ.

ನಮ್ಮ ಮುಂದಿನ ಸಂಚಿಕೆಯಲ್ಲಿ ಅಂದ್ರೆ ಬರಲಿರುವ ಮಂಗಳವಾರದಂದು ಕೇಳುವಿರಿ ನೇತ್ರದಾನ ಮಹಾದಾನ. ನೇತ್ರದಾನದ ಅಂಗವಾಗಿ ನೇತ್ರ ತಜ್ಞರಾದ ಡಾಕ್ಟರ್ ಹರಿಕೃಷ್ಣ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಸಂದರ್ಶನ ಕೇಳಲು ಮರೆಯಬೇಡಿ.

ಈ ಭಾವಗೀತೆಯೊಂದಿಗೆ ಇಂದಿನ ಕನ್ನಡ ಕಸ್ತೂರಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಲು ಪರಿಮಳ ಜೋಶಿಗೆ ಅಪ್ಪಣೆ ಕೊಡಿ. ಮತ್ತೆ ಬರಲಿರುವ ಮಂಗಳವಾರದಂದು ಇದೇ ಮೀಟರ್ಗಳ ಮೇಲೆ ಮಧ್ಯಾಹ್ನ 2:30 ನಾವು ಮತ್ತೊಂದು ವೈವಿಧ್ಯಮಯ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಇರುತ್ತೇವೆ. ನೀವು ಕನ್ನಡ ಕಾರ್ಯಕ್ರಮ ಕೇಳಲು ಮರೆಯಬೇಡಿ. ನಮಸ್ಕಾರ.